ಜೀವಮಾನ ಬುದುರುವಕ್ಕೇನೆ ವಚನೆಮ್ಮ ಅಪೇ ಹದವತಟ ಪಿರಿಸುದು ಆಲೋಕ್ಯಕ್ಕೆನವ ಬುದುಗುಣೆ ಸತ್ಯ ಸಂಗೀತೆಟ ಬಂದಿ ಸೆತ್ಸುವೆಂ ಪಿರುನು ಮೋಹತ ತ್ಯಾಂಗ್ ಒಬವಿತಗೆನೆಯನ್ನು ಅಪಸೂದಾನಂಕಲ್ಲ ಟಿ ಎಂ ಜಯರತ್ನಗೆ ನಿಯತಮಾನಿ ಮೃದು ಹಾಂಡ ಸೆತ್ಸುವೆಂ ಪಿರುನು ವಚನ ಅಪೇ ಸಿತಟ ಪಿರಿಸುದು ಸೋನದಕ್ ವಗೆ ಸೆಮಿಂ ಎವಿತ್ ಹದವತಟ ಲಾಂಗ್ವಿ ಸೋಯಕ್ ದೇನ ಅಪೂರ್ವ ಭಕ್ತಿ ಗೀತ ಸಿತ ಪಿರಿಸುದು ಕರಗನ ಸೆತ್ಸುವೆಂ ಪಿರುನು ಹದವತೆ ತ್ಯಾಂಗ್ ಅಸನ್ನ ಟಿ ಎಂ ಜಯರತ್ನ ಗಾಯನ ಮೇ ಗೀತೆ